ಜಗದಂಬ ಕದಂಬ ವನ ಪ್ರಿಯವಾಸ ವಿಲಾಸಿನಿ ವಾಸರತೆ ಶಿಖಿರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೇ ಮಧುಕೇತವ ಭಂಜನಿ ಕೈತವ ಭಂಜನಿ ರಾಸರತೆ ಜಯ ಜಯ ಕೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಛನ್ನ ಛನ್ನ ಛನ್ನ ಛನ್ನು ಹಿಂಕೃತ ನೂಪುರ ಸಿಂಜಿತ ಮೋಹಿತ ಭೂತಪತೆ ನಟಿತ ನಟಾರ್ಧ ನಟಿ ನಟ ನಾಯಕ ನಾಟಿತ ನಾಟಕ ನಾಟ್ಯರತೆ ಪದನತ ಪಾಲಿನಿ ಬಾಲ ವಿಲೋಚನಿ ಪದ್ಮ ವಿಲಾಸಿನಿ ವಿಶ್ವದುರೆ ಜಯ ಜಯ ಕೇ ಮಹಿಷಾಸುರ ಮರ್ದಿನಿ

0: ಶುಭ ಚರಣೆ
1: ಸರಸ ಸಾಹಿತ್ಯ ಸರಸ ಸಂಗೀತ ಕ್ಷಣಯುಗಳೇ
0: ಸರಸ
1: ಸಾಹಿತ್ಯ ಸರಸ ಸಂಗೀತ